ಕುಶಿಕ್ಕೆ ಮಿನು ಮಿನು ಹಾಬಿ, ಕುಶಿಕ್ಕೆ ಜಿಲ್ಲು ಜಿಲ್ಲು ಬೀಬಿ, ಬಿಂದುನ್ ಹುಲುವ ರಿಂಗಿನ್ ಜಿನ್ ಜಿನ್ನ ಪಸಿಕ್ಕಿ ಹಲುವ ಲೀ.